ಪಾದ ಸ್ಮರಣ ನಾಗೇಂದ್ರ ಶಯನು ಜಾನಮ್ಮು ಕನ್ನನು ಮಹಾನಂದ ಕರಮು ಅಟ್ಟಿ ಪಿತರುಲ ಪದ ಸೇವಾತ್ಮ ಮರಚಿ.